ಬ್ರಹ್ಮ ಮಲಾಧರವು ನಿರುವೈ ಪುಲನುರವೇ ಕಾಂಡಗಲಂ ಬ್ರಹ್ಮ ರೂಪಂ ಸರ್ವ ಪರಿಪೂರಣ ಮಾಂ ಶಿವಂ ತನ್ನಾನೈ ಶಾಸ್ತ್ರೀಯದಿ ಸಂಗೈ ಸತ್ಯಂತ ತುವರುಗ್ರ ಅಜ್ಞಾನಂ ಬ್ರಹ್ಮ ರೂಪಂ ದ್ವೈತಮೆನಂ ಅದಚೇನಂ ಬ್ರಹ್ಮ ರೂಪಂ ಮಹಿರುಗ್ರ ವಿಜ್ಞಾನಂ ಬ್ರಹ್ಮ ರೂಪಂ ಮಾರುಪದ ಸಗಜನಿಲೇ ಬ್ರಹ್ಮ ರೂಪಂ ತಿರುಗುತ್ರ ಬ್ರಹ್ಮ ಮಲಾಧರವು ನಿರುವೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮ ರೂಪಂ ನಿಗರತ್ರ ಪರಮಶಿವನ್ ಪದಂ ತನ್ನಾನೈ ನಿಗತಿಯದಿ ಐಯ್ಯಮಿಲೈ ಸತ್ಯಂತಾಂ ವಿರ್ವಾಣಾದಿಗಳುವಯೋ ಬ್ರಹ್ಮ ರೂಪಂ ವಿವಗಾರಂ ಯಾವಯುಮೇ ಬ್ರಹ್ಮ ರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮ ರೂಪಂ

ನಿರಚನಮಯ ನಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಯ ಅಚಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರೇ ಇತ್ತನಯಾಂ ಜೀವ ಜಗಂ ಆದಿಯೋ ಇವ ಯಾವ

ಬ್ರಹ್ಮ ಮಲಾಧರವು ನಿಲ್ಲೈ ಪುಲನುರವೇ ಕಾಂಡಬಲಂ ಬ್ರಹ್ಮರೂಪಂ ಸರ್ವಪರಿ ಪೂರಣ ಮಾಂ ಶಿವನ್ ತನ್ನಾನೈ ಶಾಸ್ತ್ರೀಯದಿ ಸಂಗಲೇ ಸತ್ಯಂತ ತುಗರುಗ್ರ ಅಜ್ಞಾನಂ ಬ್ರಹ್ಮರೂಪಂ ದ್ವೈತಮೆನುಂ ಅದಚೇನುಂ ಬ್ರಹ್ಮರೂಪಂ ಮಹಿರುಗ್ರ ವಿಜ್ಞಾನಂ ಬ್ರಹ್ಮರೂಪಂ ಮಾರುಪದ ಸಗಜನಿಲೇ ಬ್ರಹ್ಮರೂಪಂ ತಿರುಗುತ್ರ ಬ್ರಹ್ಮ ಮಲಾದರುವಿಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮರೂಪಂ ನಿಗರಟ್ರ ಪರಮಶಿವನ್ ಪದಂ ತನ್ನಾನೈ ನಿಗತಿಯದಿಲ್ ಐಯ್ಯಮಿಲೈ ಸತ್ಯಂ ತಾಂ ವಿರಿವಾನ ದಿಗಮಯೋ ಬ್ರಹ್ಮರೂಪಂ ವಿವಗಾರಂ ಯಾವಯುಮೇ ಬ್ರಹ್ಮರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮರೂಪಂ